ಅದು ಅದು ಅಕ್ಕ ಓ ಮಮ್ಮಾಮಿ ಓ ಮಮ್ಮಾಮಿ ಓ ಮಮ್ಮಾಮಿ ಅಪ್ಪಲ್ ಅದು ಯಾತವೆನ್ನ ಯಾತವೆನ್ನ ಅಕ್ಕ ಅಕ್ಕ ಅಚ್ಚರಿತ್ತುಕ್ಕ ಅಚ್ಚರಿತ್ತುಕ್ಕ.